0: lankaradio.lk
1: ಹಿನ್ನ ಹೆನ್ನ ಮಟ ಈಗನ್ನು ಸಿತೆ ಮುರ್ದು ಹ್ಯಾಂಗೀಮ್ ಸೆಮಿಂಗ್ ಅವಧಿಕರಣ ಆದ್ರ ಮೋಹತಾಂಕ್ ಅದ ಆಪಿ ಒಬ್ಬೆ ಹದವತ್ತ ಅರಗನ ಎನ್ನೈ ಮೇ ಗೀತೆನು ಸೂದಾನವನ್ನೆ ಗೀತೆ ಗಾಯನಕರನ್ನೇ ಪ್ರಿಯಾಂಕರ್ ಪೆರೇರಾ ಹಿನ ಹೆನ್ನ ಮಟ ಈಗನ್ನು